ಶಿವಭೂಷಣ ಪ್ರಸಾದೆ ಅಗಮ್ಯಾಗಮ ಸುರಾಪಾನ ಬ್ರಹ್ಮಹತ್ಯಾ ಗೋಹತ್ಯಾ ಅಭಕ್ಷ ಭಕ್ಷಣ ಮಹತ್ಪಾಪಾನ್ಸೆ ಪರ್ವತ ಜಾಣ ಭಸ್ಮಚರ್ಚನೆ ಭಸ್ಮ

ನವಗ್ರಹ ಶೇಷನಾಗ ಪೃಥ್ವೀದೇವಿ ಆಕಾಶ ನಿವಾಸಿನಿ ಸರ್ವಾರಿಷ್ಟ ಶಮನಂ ಕುರು ಸ್ವಾಹ. ಆಯುರಾರೋಗ್ಯ ಐಶ್ವರ್ಯಂ ವಿತ್ತಂ ಜ್ಞಾನಂ ಯಶೋಬಲಂ ನಾಭಿಮಾತ್ರೇ ಜಲೇ ಸ್ಥಿತ್ವಾ ಸಹಸ್ರ ಪರಿಸಂಖ್ಯೆಯ ಜಪೇತ್ ಕವಚಮಿದಂ ನಿತ್ಯಂ ವಾಚಾಂ ಸಿದ್ಧಿರ್ ಭವೇತ್ ತತ್ತಃ ಅನೇಕ ವಿಧಿನಾ ಭಕ್ತ್ಯಾ ಕವಚ ಸಿದ್ಧಿಶ್ಚ ಜಾಯತೆ ಶತಮಾವರ್ತಯೇದತ್ಸು ಮುಚ್ಯತೆ ನಾತ್ರ ಸಂಶಯಃ ಸರ್ವವ್ಯಾಧಿ ಭಯಸ್ಥಾನೇ ಮನಸಾಸ್ಯತು ಚಿಂತನಂ ರಾಜಾನುವಶತಾಂ ಯಾಂತಿ ಸರ್ವ ಕಾಮಾರ್ಥ ಸಿದ್ಧಯೇ ಅನೇನ ಯಥಾಶಕ್ತಿ ಪಾಠೇನ ಶಾಬರೀ ದೇವಿ ಪ್ರಿಯತಾಂ ಮಮ ಶುಭಂ ಭವತು. ನವನಾಥ ಸಿದ್ಧ ಮಂತ್ರ. ಓಂ ನಮೋ ಸಿದ್ಧನವಂ ಅಂಗುಷ್ಠಾಯ ನಮಃ ಮುಖಾಯ ನಮೋ ನಮಃ ಸೀರ ಬ್ರಹ್ಮ ಧುಧುಕ್ಕಾರ ಶೀರಸೆ ಬ್ರಹ್ಮ ತನಂ ತನಂ ತನಂ ನಮೋ.